ಗಣ್ಣತುಂಬೆ ಕಾಶಿವಲ್ಲಟ ದಿನ ತುಂಬೆ ಮನುಷ್ಯ ಕಮ ಮಿನಿಸು ನೀ ಕಾಶಿವಾಸಿ ಅತಿ ಅಯಲಂಗ ಬಹುಮಹಿಂಗಾಯಿ ಗಣ್ಣಟನೆ ಮನುಷ್ಯ ಕಮ ಮಿನಿಸು ನೀ ಕಾಶಿವಲ್ಲಟ ಗಣ್ಣತುಂಬೆ ಕಾಶಿವಲ್ಲಟ ದಿನ ತುಂಬೆ ಮನುಷ್ಯ ಕಮ ಮಿನಿಸು ನೀ ಕಾಶಿವಾಸಿ ಅತಿ ಅಯಲಂಗ.

ಅಭಿನಯಕರನ್ನು ಚರಿತಕ್ಕ ಹಿಂದಿ ಚಿತ್ರಪಟ ಗೀತಗಳ ರೂಪರಾಮು ತವ ಮತ್ ಒಬ್ಬ ಮತಕೇ ತಿರುವೆಲಾ ಅತಿ ತವ ಮತ್ ಒಬ್ಬ ಮತಕೇಟ ನಗಿನವತಿ ಇತಿನ್ ಹಿಂದಿ ಚಿತ್ರಪಟಕ್ಕೆ ಅಪ್ಪೂರು ಗೀತ ರಸವಿಂದಿನ್ನಟ ಹೊಂದಮ ವೆಲಾವ ಮೇಕ ಕೇಳ ಮಾಟ ಹಿತ್ತುನ ಇತಿನ್ ಒಬ್ಬ ಮತಕೇ ಅನ್ನಕ್ಕ ತನಿವೆನ್ನಟ ಆರಾಧನಾ ಕರನು

0: ಇತರ ದೇಲೆ ಪಾಸೆಲ್ ಜೀವಿತಯ ತಮೈ ಮಗೆ ಹೊಂದ ಕಾಲೆ ಪಾಸೆಲ್ ಜೀವಿತಯ ತಮೈ ಮಗೆ ಹೊಂದ ಕಾಲೆ ಪಾಸೆಲ್ ಜೀವಿತಯ ತಮೈ
1: ಸುಂದರು ಅತೀತ ಸಿಹಿವಟನೆಯ ಅಂಕಾರ ಒಬ್ಬ ಕೆಂದಾಗಿನ ಸುಂದರ ಮೊಹತ ಸುಭಾವಿತ ಗೀರಸವಿಂದಿಗೂ